ಕಲರು ಅಭಜನ ದುರ್ದೇ ಬಿಯ ಕರಾರು ನಾಯಕುಲ ನಜಾರ ದುರ್ದೇರು ಹೈ ಗಂಗಾ ದೇನು ಮಂಜಾಯ.